ಆಹಾರ. ವಿ ಫೋರ್ಜ್ ಮೆನಿ ರಿಲೇಷನ್ಸ್ ವಿತ್ ದ ಡಿವೈನ್. ಅಟ್ ಟೈಮ್ಸ್ ಹೀಸ್ ಅವರ್ ಮದರ್, ಅಟ್ ಟೈಮ್ಸ್ ಅವರ್ ಫಾದರ್, ಸಮ್ ಟೈಮ್ಸ್ ಹೀಸ್ ಅ ಬ್ರದರ್, ಅಂಡ್ ಅಟ್ ಅದರ್ ಟೈಮ್ಸ್ ಅ ಡಿಯರ್ ಫ್ರೆಂಡ್. ಒನ್ ಆಫ್ ದ ಸ್ವೀಟೆಸ್ಟ್ ಆಫ್ ದಿಸ್ ರಿಲೇಷನ್ಸ್ ಇಸ್ ದಟ್ ಆಫ್ ಗಾಡ್ ಆಸ್ ಅ ಚೈಲ್ಡ್. ಆಸ್ ಲಾರ್ಡ್ ಗಣೇಶಾ ಅರೈವ್ಸ್ ಇನ್ ಅವರ್ ಹೋಮ್ಸ್, He is not merely the remover of obstacles. He is also a beloved little child cherished in the heart of every devotee. His innocent form, enchanting smile, and the love that radiates from his eyes awaken the sacred sentiment of Vatsalya, the tender, nurturing love of a parent for a child. Let us now witness this beautiful expression of love, care and vatsalya bhav offered to Bal Ganesha, the divine child, presenting Vaze Mrudunga Taal Veena.

ದೇಹ ಭಾವಮು ವೀಡರೋರನ್ನ ನೀನು ದೇಹ ಭಾವಮು ಅಂದಮೆಂದು ಇಂದು ಲೇದನ್ನ ಅಂದಮೆಂದು ಇಂದು ಲೇದನ್ನ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಅಹಮು ಚೇತುನಿ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ತನುವು ನೇನನಿ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ತನುವು ನೇನನಿ ತಲಪು ವೀಡಿ ಸಾಕಿ ತಂಬುಗ ತತ್ವಭಾವಮು ಎರುಗರನ್ನ.

ರಾಮ ಕೃಷ್ಣ ವಾಸುದೇವ ನಾರಾಯಣ ಹರಿಹರಿ ವಿಶ್ವರೂಪ ವಾಸುದೇವ ನಾರಾಯಣ ಹರಿಹರಿ ನಾರಾಯಣ ಹರಿಹರಿ ಓಂ ನಾರಾಯಣ ಹರಿಹರಿ ವಿಶ್ವರೂಪ ವಾಸುದೇವ ನಾರಾಯಣ ಹರಿಹರಿ.